0: ತಗಿಡದ
1: ಥ್ಯಾಂಕ್ ಯು
0: ನಿಮ್ ತಗಿಡದಿ
1: ಶವ
0: ತತ್ತ ತಗಿಡ ತಿಮಿದ ಕಿಕ್ಕಿ ಗಿಡದ ರೊಂಬ ಸಿಕ್ಕುದ

ಇತಿ ಸಪ್ತವಧೂ ಕಲಿಷೇ ಶ್ರೀಕೃಷ್ಣ ಮಾರಿ ಗಿರಿಜ ತವ ಸುಪ್ರಭಾತೌ ಸೂರ್ಯೇಂದು ಬಿಂಬ ಬುಧ ಕೀಷತಿ ಶುಕ್ರ ಸೌರ ಪ್ರಾಭುಧ್ವಜಾದಿ ಕಚರೀ ವಿಬುಧೈಷ್ಟ ಸಿದ್ಧಿ ಯೋಗೀಶ್ವರೈಷ್ಟ ತಮಹರ್ಷಿ ಗಣೈ ಅವೇದ್ಯೇ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತ.

ಮಾಜೇ ಸುಮಂಗಳಂ ಭಸ್ಮಾತ್ಕ ಪಂಚಕೃತ್ಯ ಯಾ ಶರೀರ ತಲವಾಸಿನಿ ಕುಂಡಲಿನೈಶ ಬಾಲಾಯೈ ಕೃಷ್ಣ ಮಾರ್ಗೈ ಸುಮಂಗಳಂ ರೌದೈಶ್ಚ ದ್ರಾವಿಡೈಕಿ ಮಂತ್ರೈಕಿ ಕುಂಭರೂಪೇಶು ಪೂಜಿತೆ ಕುಂಭೋದ್ಭವೇನ ಮುನಿನಾ ಕೃಷ್ಣ ಮಾರಿ ಸುಮಂಗಳಂ ಶ್ರೀ ವೆಂಕಟೇಶ ಬಲ್ಲೀಶ ಗಣೇಶಾದ್ಯೈಹಿ ನವದ್ರಗೈಕಿ ಅಗಸ್ತ್ಯ ಮುನಿನಾ ಶೈವಂ ಸರಿತಾಯೈ ಸುಮಂಗಳಂ ಜ್ಞಾನಾನಂದ ಸ್ವರೂಪಾಯ ಸಿದ್ಧಿಬುದ್ಧಿ ಪ್ರದಾಯಿನಿ ಕಲಿಕಲ್ಮಠ ನಾಶಿನ್ಯೆ ಕೃಷ್ಣ ಮಾರ್ಯೈ ಸುಮಂಗಳಂ ಗಂಭೀರೈಕಿ ನಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಷಿ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೈ ಸುಮಂಗಳಂ ಶ್ರೀನಟೇಶ ಯತೀಂದ್ರೇಣ ಸದಾಚಿತ ಕದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೆ ಸುಮಂಗಳಂ ಸುಪ್ರಭಾತ ಪ್ರಪದ್ದಿವ್ಯಾಂ ಮೈ